ಯಮುನೆ ಚಕ ಚವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ ಗಾತ್ ಅಲಿ ಚನ್ನನ ನಾಥ ಉಡುವಿ ಬಹಾತ್ ಕಿತಿ ಅಲ.

ಯಮುನೆ ಚಟಕ ವರ ಕಿಸನ್ ಬುರಲಿ ಧರ ಕುನಿ ಮನೆಗೇರಿ ಧರ ನರ ವರ ನಟವ ಕುಂಜವನಿ ಕೇಳ ತುರಾತ ರಂಗ್ ಚಿಕ್ಕ ನಟರಂಗಿ ನಾರಕರಿ ಸೋಳ ಚಿನ್ನಗಾರ್ ಅಲಿ ಚನ್ನನ ನಾಥತ ಉಡುವಿ ಬಹಾ ಇತಿ ಅಲ